0: ಚಣ ಅಹಿಂಸಾ ಸಮಯಂ ಚೇವ ಏತಾವಂತೇ ವಿಯಾಣಿಯ.
1: ಜ್ಞಾನಿ ಹೋನೆ ಕಾ ಸಾರ ಯಹಿ ಹೈ ಕಿ ವೋ ಕಿಸಿ ಭಿ ಪ್ರಾಣಿ ಕಿ ಹಿಂಸಾ ನ ಕರೆ. ಇತ್ನಾ ಜಾನ್ನಾ ಹಿ ಪರ್ಯಾಪ್ತ ಹೈ ಕಿ ಅಹಿಂಸಾ ಮೂಲಕ ಸಮತಾ ಹಿ ಧರ್ಮ ಹೈ ಅಥವಾ ಯಹಿ ಅಹಿಂಸಾ ಕಾ ವಿಜ್ಞಾನ ಹೈ.
0: ಜಹತೇನ ಪಿಯಂ ದುಃಖಂ ಜಾಣಿಯ ಏಮೇವ ಸವ್ವ ಜೀವಾಣಂ ಸವ್ವಾಯರಮುವ ಉತ್ತೋ ಅತ್ತೋವಮ್ಮೇಣ ಕುಣಸುದಯಂ. ಜಹತೇನ ಪಿಯಂ ದುಃಖಂ ಜಾಣಿಯ ಏಮೇವ ಸವ್ವ ಜೀವಾಣಂ ಸವ್ವಾಯರಮುವ ಉತ್ತೋ ಅತ್ತೋವಮ್ಮೇಣ ಕುಣಸುದಯಂ.
1: ಜೈಸೆ ತುಮೇ ದುಃಖ ಪ್ರಿಯ ನಹೀ ಹೈ ವೈಸೆ ಹಿ ಸಬ್ ಜೀವೋ ಕೋ ದುಃಖ ಪ್ರಿಯ ನಹೀ ಹೈ ಐಸಾ ಜಾನ್ ಕರ್ ಪೂರ್ಣ ಆದರ್ ಔರ್ ಸಾವಧಾನಿ ಪೂರ್ವಕ ಆತ್ಮೌಪಮ್ಯ ಕಿ ದೃಷ್ಟಿ ಸೆ ಸಬ್ ಪರ್ ದಯಾ ಕರೋ.
0: ಜೀವವಹೋ ಅಪ್ಪವಹೋ ಜೀವ ದಯಾ ಅಪ್ಪ

ಅಯ್ಯಾ ಪ್ರಭು ಸಟಿ ಗರೆಯ್ಯಾ ಈ ಘರ ಘರ ತೋ ಸಂಗತೆ ಗೇಲ ಈ ಪಾರ ಪಾರ ತೋ ಸಂಗತೆ ಗೇಲ ಜೆ ಘರೆ ಜಾಲೆ ಇಲ ಪ್ರಭು ಘರೆ ಜಾಲೆ ಇಲ ಈ ಆಯಾ ಬೋಲೆ ತುಯ ಅಂದನಿ ರಾಣಿ ಈ ಆಯಾ ಬೋಲೆ ತುಯ ಅಂದನಿ ರಾಣಿ ಜೆ ಮೋಚ ಗೋಟ ಸುನ ಆಯಾ ಮೋಚ ಬಾತ ಸುನ ಈ ಪಾರ ಚಲೋ ಗೋ ಕೆ ಸಂಗಲು ಆಯಾ ಎ ಗಾಂವ ಚಲೋ ಗೋ ಕೆ ಸಂಗಲು ಆಯಾ ಜೆ ಪಾರನೆ ಸಾಂಗುನ ಗೇಲು ಪ್ರಭು ಗಾಂವನೆ ಸಾಂಗುನ ಗೇಲು ಈ ಅಸನೆ ಬೋಲು ನ ಬೋಲತ ಎ ಎ ಅಸನೆ ಬೋಲು ನ ಬೋಲತ ಎ ಬೆ ಜೆ ಆಂದಾ ರಾಜ ಕೆ ಸಾಂಗತ್ ಪ್ರಭು ಆಂದಿನ ರಾಣಿ ಕೆ ಸಾಂಗತ್ ಈ ಪಾರ ಚಲೋ ಗೋ ತೋ ಸುನತ ಎ ಎ ರಾಜ ಚಲೋ ಗೋ ತೋ ಸುನತ ಎ ಬೆ ಜೆ ಸಟಿ ಘರೆ ಜಾತೋರ್ ಪ್ರಭು ಸಟಿ ಘರೆ ಜಾತೋ ಈ ಅಸನೆ ಬೋಲಾ ತೋ ಬೋಲಿ ಎ ಎ ಅಸನೆ ಬೋಲಾ ತೋ ಬೋಲಿ ಎ ಜೆ ಸೋರ ವಿಚಾರ ಹೋವತ್ ಪ್ರಭು ಸೋರ ವಿಚಾರ ಹೋವತ್ ಈ ಸಾಂಜ ಬೋಲೆ ತೋ ಹೋಲಿ ಎ ಎ ಸಾಂಜ ಬೋಲೆ ತೋ ಹೋಲಿ ಎ ಬೆ ಜೆ ರಾತ ಬೋಲೆ ಹೊಯಸೆ ಪ್ರಭು ಸಾಂಜ ಬೋಲೆ ಹೊಯಸೆ ಈ ಚಕನಿ ಚಾವೂರ ಧರತ ಎ ಈ ಚಕನಿ ಚಾವೂರ ಧರತ ಎ ಬೆ ಜೆ ರಾಜ ಘರೆ ಏವತ್ ಪ್ರಭು ರಾಜ ಘರೆ ಏವತ್ ಈ ಚಾಟಿ ಮುಂಡಿ ಮಾಯ ಸತ ಎ ಈ ಚಾಟಿ ಮುಂಡಿ ಮಾಯ ಸತ ಎ ಜೆ ಗಾಂವ ಚಲೋ ಗೋಯೇವತ್ ಪ್ರಭು ಪಾರ ಚಲೋ ಗೋಯೇವತ್ ಈ ಸಟಿ ಘರೆ ತೋ ಜೋ ಬೋಲತ್ ಈ ಸಟಿ ಘರೆ ತೋ ಜೋ ಬೋಲೋ ತೋ ಪಾರ ಚಲೋ ಗೋ ತೋ ವಾತ್ ಪ್ರಭು ಗಾಂವ ಚಲೋ ಗೋ ತೋ ವಾತ್ ಈ ರಾಜ ಘರೆ ತೋ ಇಲಾ ಎ ಬೆ ಈ ರಾಜ ಘರೆ ತೋ ಇಲಾ ಎ ಬೆ ಜೆ ಪಾರ ಚಲೋ ಗೋ ತೋ ವಾತ್ ಪ್ರಭು ಗಾಂವ ಚಲೋ ಗೋ ತೋ ವಾತ್ ಈ ಆಲೆ ರಾಣಿ ತೋ ಸೋಜೋ ಬನವು ಈ ಆಲೆ ರಾಣಿ ತೋ ಸೋಜೋ ಬನವು ಜೆ ಬಾನಾ ಚೀನಾಲಿಕು ಪ್ರಭು ಬಾನಾ ಚೀನಾಲಿಕು ಈ ಪಾರ ಚಲೋ ಗೋ ತೋ ಬೋಲತ ಎ ಈ ಪಾರ ಚಲೋ ಗೋ ತೋ ಬೋಲತ ಎ ಜೆ ಬಾನಾಲಿ ಕುನ ಜಾವೋತ್ ಪ್ರಭು ಬಾನಾಲಿ ಕುನ ಜಾವೋತ್ ಈ ಹರಿ ಹರಿ ಜೆ ರಾಮ ರಾಮ ಎ ಹರಿ ಹರಿ ಜೆ ರಾಮ ರಾಮ ಮೈ ರಾಮ ಬೋಲು ನ ಜಾಯ್ ಪ್ರಭು ಹರಿ ಬೋಲು ನ ಜಾಯ್ ಈ ಬಾನಾಲಿ ಕುನ ಗೇಲಾಯ ಬೆ ಈ ಬಾನಾಲಿ ಕುನ ಗೇಲಾಯ ಬೆ ಜೆ ಪಾರ ಚಲೋ ಗೋ ತೋ ವಾತ್ ಪ್ರಭು ಗಾಂವ ಚಲೋ ಗೋ ತೋ ವಾತ್ ಈ ಕಲಸ ಮಾಡಾನ ಗೇಲಾಯ ಬೆ ಈ ಕಲಸ ಮಾಡಾನ ಗೇಲಾಯ ಬೆ ಜೆ ಪಾರ ಚಲೋ ಗೋ ತೋ ವಾತ್ ಪ್ರಭು ಗಾಂವ ಚಲೋ ಗೋ ತೋ ವಾತ್ ಈ ಆಲೆ ರಾಣಿ ತುಮಿ ಆಂದಿನ ರಾಣಿ ಈ ಆಲೆ ರಾಣಿ ತುಮಿ ಆಂದಿನ ರಾಣಿ ಜೆ ಕಪಡಾಲ ತಾ ಪೀಂದ ರಾಣಿ ಕಪಡಾಲ ತಾ ಪೀಂದ ಈ ಯೋಗಿನ ಪಾಟೋ ತೋ ಪೀಂದೆ ಎ ಎ ಸೂರಿಜ ಪಾಟೋ ತೋ ಪೀಂದೆ ಎ ಬೆ ಜೆ ಆಂದಿನ ರಾಣಿ ತೋ ವಾಯ್ ಪ್ರಭು ಆಂದಿನ ರಾಣಿ ತೋ ವಾಯ್ ಈ ಕಪಡಾ ಪೀಂದ ನ ಗೇಲಾ ಎ ಬೆ ಈ ಕಪಡಾ ಪೀಂದಾನ ಗೇಲಾ ಎ ಬೆ ಜೆ ಬಾಬಿ ಪೀಲಾ ಕೇ ಆಯ್ ಪ್ರಭು ಬಾಬಿ ಪೀಲಾ ಕೇ ಆಯ್ ರಾಜಾ ಜೆ ಗಾಂವನೆ ಜೌಂದೆ ಬೋಲೋತ್ ಪ್ರಭು ಪಾರನೆ ಜೌಂದೆ ಬೋಲೋತ್ ಈ ಸೋಟಿ ಸಾಂಗು ಕೋ ಜೌಂದೆ ಬೋಲೋತ್ ಎ ಸೋಟಿ ಸಾಂಗು ಕೋ ಜೌಂದೆ ಬೋಲೋ ತೋ ಸಾತೋ ಬೇಟಾ ಬೋಲೋತ್ ಪ್ರಭು ಸಾತೋ ಬೇಟಾ ಬೋಲೋತ್ ಈ ಆಂದಾ ರಾಜ ತೋ ಸುನೆ ಎ ಆಂದಾ ರಾಜ ತೋ ಸುನೆ ಎ ಜೆ ಆಂದಾ ರಾಜ ತೋ ವಾಯ್ ಪ್ರಭು ಆಂದಾ ರಾಜ ತೋ ವಾಯ್ ಈ ಪಾರಾ ಭಿತರೆ ತೋ ಗೇಲಾ ಎ ಎ ಗಾಂವ ಭಿತರೆ ತೋ ಗೇಲಾ ಎ ಜೆ ಸಟಿ ಸಾಂಗುನ ಜಾಸತ್ ಪ್ರಭು ಸಟಿ ಸಾಂಗುನ ಜಾಸತ್
हरि हरि जय राम राम ए हरि हरि जय राम राम मैं राम बोलू न जाए प्रभु हरि बोलू न जाए ई गाँव भीतरे गेला एबे ई पारा भीतरे गेला एबे जे घर घर बोलत प्रभु